ಉನ್ನು ಕಕ್ಕುಟ್ ಉಬಲು ಬೌಬ್ಲು ಕುಟ್ ಟು ಸಾಕ್ ಸಟ್ಟು ಹಕ್ಕವನು ಎಲ್ಲ ಮಟ್ಟ ಉಬ್ಲು ಮೇ ಸೆಪ್ಟೆಂಬರ್ 15 ಮಗುವ ನುತಿಲ್ಲುಗು ಉವಂಗ ಸಮ ಎಕಲ್ಸ್ ಉಬ್ಲು ಮೇ ಹಾಲೌ ಟಿಕ್ಕೋ ಕಟ್ಟಿಗಿಲ್ಲವನ ಮೆಗಪ್ಪಿ ಉಬ್ಲು ಮೇ ಟು ಸಾಕ್ ಸಕ್ಕುಟ್ ಟು ಹಕ್ಕವನು ಅಕ್ಟು ಪಿಬಲ್ಲೆ ಜುಲಗಿ ಮಗೋಂಗ್ ನಿ ನುನಲಿಂಗ್ ನಿ ಟು ಹಾಕ್ ಬಗಿನೇ ಕಬುತ್ ತಲೋ ಜೋನಿತ್ ಅಮ್ಮಲು ಪಂಗ್ನಿರ್ತೂನಿ ಟು ಹಾಕ್ ಬಗಿನ್ ಕೇರ್ನೇ ಕಬುತ್ ಟು ಹಾಕ್ ಆರ್ತಾರ್ಲು ತಲು ಪಿಬಲ್ಲೆ ಜುಲ್ಲು ಟು ಹಾಕ್ ಕೌಗಾರು ಮಾಕ್ ಮಜುತ್ ಸ್ವೀಟರ್ ಡಿ ಮಾಕ್ ಪಟ್ ಕಿಬಲ್ಲೆ ಕೌಗಿ ಹೌತ ಮಲಿಗ್ ಲುಗು ಅಮ್ಮ ತಾವ್ ಇಲಗಿಲಾವ್ ತಬುತ್ ಟು ಹಾಕ್ ಕೌಗಾರ್ನೇ ಮಜುತ್ ನುತಾ ತಾನ ಕಂಗರ್ಸಿನರ್ಮೆಯು ತಾವು ಕಿಮಯೋ ಜಾನ್ ತೌ ತುಂಗಿ ಬ್ಲುಮೆ ತು ಹಾಕೌಗ್ಯಾರ್ನೇ ಮತ್ತ ಟಾಕೋ ಅಂಗುನೇ ಮತ್ತ ತುಂಗ ಹುಚ್ಚೆ ಅರ್ಲು ಹಿ ತುಸಾ ಎಕ್ಸಮಿ